ಗೋವಿಂದ ಜಯ ಜಯ ಜಯ ಹೋ ಜಯ ರಾಜೇಂದ್ರ ಜಗತ್ನಾರಾಯಣ ಥೋಳಕ ಸಂತೋ ಜಗತ್ನಾರಾಯಣ ಸಭೆ ಯಾರ.